ಪತಿ ವಿವಾದ ವಿಧಿ ಪ್ರಯುಕ್ತ ಬ್ರಹ್ಮಾಸ್ತ್ರ ವೈಷ್ಣವ ಮಹಾಸ್ತ್ರ ಯುಗಾಂತರಾಳೇ ಲಿಂಗಾವತಾರ ವಿಶದೀಕೃತ ವಿಶ್ವತತ್ವ ಕೋಟಪ್ಪಕೊಂಡ ಶರಭೇಶ್ವರ ಸುಪ್ರಭಾತಂ ಆಂಧ್ರ ಪ್ರದೇಶ ಪರಿರಂಜಿತ ದಿವ್ಯ ದೇಶ ರಮ್ಯ ತ್ರಿಕೂಟಗಿರಿ ಸಂಗತ ಯೋಗಿ ರಾಜ ವಾಚಾಮಗೋಚರ ಮಹಾ

ಸ್ವರೂಪನಿರವಧ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಹಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ.

ಸುಧತ್ತೌ ತ್ರಿಕೂಟ ಗಿರಿ ಶೀರ್ಷ ತಲೆ ಸುಧತ್ತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೆ ಶ್ರೀ ನಿರ್ವಿಕಲ್ಪಕ ಸಮಾಧಿ ಸುಸಕ್ತ ಯೋಗಿ ಚಿತ್ತ ರವಿಂದ ಸು ಸಮುಜ್ವಲ ಸೌಮ್ಯ ಸೂರ್ಯೌ ಪಾಪ ಪ್ರಮರ್ದನ ಪರೌ ಪ್ರಣತಾಭಿರಾಮೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೆ ನಿತ್ಯಾಭಿಷೇಕ ಜಲ ನಿರ್ಮಲ ಚಿದ್ವಿಲಾಸೌ ಶ್ರೀ ಬಿಲ್ವಪತ್ರ ವಿಹಿತೌ ಹರಿತ ಪ್ರಕಾಶೌ ಭಸ್ಮ ಪ್ರಭಾವಿ ಭವರಂಜಿತ ಭಾಗ್ಯ ದೀಪೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೆ ಸಂಪೂರ್ಣ ಸತ್ಯ ಶಿವ ಸುಂದರ ಸಾರ್ವಭೌಮೌ ವಿಶ್ವೋತ್ಸವೌ ವಿಕೃತ ಕರ್ಮ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧಿ.